ಒಮ್ಮಕಾಸಿತ್ತೆ ದಾನೆ ಕೀಚಾಕ ಬಾವೋಸ್ ಒರ್ ಉಣ್ಣಗಯಾಂಗ್ ತಿತ್ಯಾಂ ಪುನಿಕ ಕವೆಂತ ನನ್ ದಿಯಾ ಸುತಿಕ್ಸ್ನ ಮರುಂತು ಹಂ ಪಾವಚಾನ